0: ಕಂಚಿನ ಪಾರ್ವತಿ ದೇವ ಸಭೆ ಮುಲಿ ಇಂದ್ರ ಮಹಾಶಿವ ಜೋಗರಿ ಕೇಳ ಅಂತನ ಪಾರವಾರಿಯ
1: ಅಂತನ ಪಾವತ್ ದೇವಿಸದೆ ಅಂತನ ಪಾವತ್ ದೇವಿಸದೆ.